ಕೆಟ್ಟ ಹಸದಣ್ಣ ಬದ್ದು ಹಸದಣ್ಣ ಬದ್ದು ಬಂದನೋ ಗಿರಿ ಕೋಜಿ ಹೀರತನ ಜರಿ ಪಹನ ಆರಿಸಿ ಗಜರ ಹಾಕರ ಮೇ ಕಥನ ಕಂಗಳ ರನಕಾರ ಧರಿ ದಖೆ ಹಾಥ ಫೂಲ ಪಹಲಗ ಹತೋ ರೈಯಾ ಏಕ ಸೋನೆ ಕೀ ಬಂದೀ ಘರಿ ಚೂಡಾ ಪಹನೆ ಸೋ ಆಗ ಭಾಗ ಕಾ